0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಶಿವಮೊಗ್ಗ ವೇಣುಗೋಪಾಲ ಅವರು ಹಾಡಿರುವ ಬಸವೇಶ್ವರರ ವಚನ ಕಂಗಳು ತುಂಬಿದ ಬಳಿಕ. ಡಿಯರ್ ಲಿಸ್ನರ್ಸ್, ದಿಸ್ ಇಸ್ ರಾಗಂ 24/7 ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಂ ವಿತ್ ದ ಕಂಪೋಸಿಷನ್ ಆಫ್ ಬಸವೇಶ್ವರ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಸಂಗ್ ಬೈ ಶಿವಮೊಗ್ಗ ವೇಣುಗೋಪಾಲ.

ಎಂ ವಾಣಿ ಹಾಡಿರುವ ಪುರಂದರದಾಸರ ರಚನೆ ಕಾಗದ ಬಂದಿದೆ ಕಮಲನಾಭನದು. ನೌ ಎಂ ವಾಣಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಕಾಗದ ಬಂದಿದೆ ಕಮಲನಾಭನದು.

ರೇಣುಕಾ ನಾಕೋಡ್ ಅವರು ಹಾಡಿರುವ ಈಶನಿನ್ನ ಚರಣ ಭಜನೆ, ರಚನೆ ಕನಕದಾಸರು. ನಾವು ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಈಶ ನಿನ್ನ ಚರಣ ಭಜನೆ, ರಿಟನ್ ಬೈ ಕನಕದಾಸ.

ರೇಖಾ ದಿನೇಶ್ ಹೆಗಡೆಯವರ ದನಿಯಲ್ಲಿ ಕೇಳೋಣ ಬಸವೇಶ್ವರರ ವಚನ. ಅರಿಯದವರೊಡನೆ ಸಂಗವ ಮಾಡಿದೊಡೆ. ರೇಖಾ ದಿನೇಶ್ ಹೆಗಡೆ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ. ಅರಿಯದವರೊಡನೆ ಸಂಗವ ಮಾಡಿದೊಡೆ.

ಅಪರಾಧವೆನ್ನದಯ್ಯಾ ವ್ಯಾಸರಾಯರ ರಚನೆ ಹಾಡಿದ್ದಾರೆ ಜಯದೇವಿ ಜಂಗಮಶೆಟ್ಟಿ ಮತ್ತು ಸುಮಂಗಲಾ ಜಂಗಮಶೆಟ್ಟಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಅಪರಾಧವೆನ್ನದಯ್ಯಾ ಪ್ರೆಸೆಂಟೆಡ್ ಬೈ ಜಯದೇವಿ ಜಂಗಮಶೆಟ್ಟಿ ಅಂಡ್ ಸುಮಂಗಲಾ ಜಂಗಮಶೆಟ್ಟಿ.

ನಾಗವಲ್ಲಿ ನಾಗರಾಜ್ ಅವರ ದನಿಯಲ್ಲಿ ಕೇಳೋಣ ತುಪ್ಪದ ಸವಿಗೆ. ರಚನೆ ಬಸವೇಶ್ವರ. ನಾಗವಲ್ಲಿ ನಾಗರಾಜ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ, ತುಪ್ಪದ ಸವಿಗೆ.

ಹರಿನಂಬಿದವರಿಗೆ ಪಿಎಸ್ ವಸಂತ ಅವರು ಹಾಡಿರುವ ಮಹಿಪತಿ ದಾಸರ ರಚನೆ. ಹರಿನಂಬಿದವರಿಗೆ ರಿಟನ್ ಬೈ ಮಹಿಪತಿ ದಾಸ, ಸಂಗ್ ಬೈ ಪಿಎಸ್ ವಸಂತ.

ರೋಹಿಣಿ ದೇಶಪಾಂಡೆ ಅವರು ಹಾಡುತ್ತಿದ್ದಾರೆ ಅಲ್ಲಮ ಪ್ರಭುಗಳ ವಚನ ಹೊಟ್ಟೆಯ ಮೇಲೆ. ಅ ಕಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಸಂಗ್ ಬೈ ರೋಹಿಣಿ ದೇಶಪಾಂಡೆ, ಹೊಟ್ಟೆಯ ಮೇಲೆ.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳೋಣ ಪುರಂದರದಾಸರ ರಚನೆ ಮಾನವ ಜನ್ಮ ದೊಡ್ಡದು. ನೌ ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಮಾನವ ಜನ್ಮ.

0: ಸಂಗೀತ ಪ್ರಿಯರೇ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಯು ಜಸ್ಟ್ ಹರ್ಡ್ ವೇರಿಯಸ್ ಕಂಪೋಸಿಷನ್ಸ್ ರೆಂಡರ್ಡ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಪ್ರೋಗ್ರಾಂ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಬಾಮ. ಹಿಂದಿನ ತರಗತಿಗಳಲ್ಲಿ ಹಿಂದೊಳರಾಗದ ಶ್ರೀಪುರಂದರದಾಸರ ವಿರಚಿತ ಹಣ್ಣು ಬಂದಿದೆ ಹರಿದಾಸ ಪದವನ್ನ ಹೇಳ್ಕೊಟ್ಟಿದ್ದೆ. ಪಲ್ಲವಿಯು ರೂಪಕ ತಾಳದಲ್ಲಿದ್ದು ಚರಣಗಳೆಲ್ಲ ಆದಿ ತಾಳದಲ್ಲಿದೆ. ಹಿಂದೊಳರಾಗ ಯಾತರಲಿ ಜನ್ಯ
1: ಇದು 20ನೇ ನಟಭೈರವಿಯಲ್ಲಿ ಜನ್ಯ.
2: ಸ್ವರಸ್ಥಾನ
1: ಷಡ್ಜ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಶುದ್ಧ ದೈವತ ಕೈಶಿಕಿ ನಿಷಾದ.
2: ಹೌದು, ಔಡವ ಔಡವ. ಈಗ ಆರೋಹಣ ಅವರೋಹಣ ಹಾಡೋಣ.

ಪೂರ್ತಿ ಹಾಡ್ಬಿಡೋಣ. ಆಮೇಲೆ ಒಂದು 4000 ಸ್ವರ ಹೇಗೆ ಹಾಕೋದು ಕಲ್ಪನಾ ಸ್ವರವನ್ನು ಅಂತ ನಾನು ಇಲ್ಲಿ ಪಾಠ ಮಾಡಿಬಿಡ್ತೀನಿ. ಇದು ಪುರಂದರ ದಾಸರ ಕೃತಿಯಾಗಿದ್ದರೂ ಕಚೇರಿಯಲ್ಲಿ ಒಂದು ಪ್ರಮುಖವಾದಂತಹ ವಿಷಯವನ್ನಾಗಿ ತೆಗೆದುಕೊಂಡು ಅದೇ ರೀತಿ ಐಟಮ್ ಆಗಿ ತಗೊಂಡು ನಾವು ವಿಸ್ತಾರವಾಗಿ ಹಾಡುವಂಥ

ಡಿ ಸ ಗ ಗ ಸ ನಿ ದ ಮ ಗ ಮ ಗ ಸ ಕಂಡು ಬಂದಿದೆ ಸ ನಿ ದ ನಿ ದ ಮ ಗ ಮ ಗ ಗ ಸ ನಿ ಹಣ್ಣು ಬಂದಿದೆ ನೆನೆ ಸ ನಿ ಗ ಸ ನಿ ಸ ಸ ನಿ ದ ದ ಮ ದ ನಿ ಸ ನಿ ನಿ ದ ದ ಮ ನಿ ದ ಮ ಗ ಸ ಗ ಮ ದ ನಿ ಸ ನಿ ನ ವ ನಿ ದ ಚೋರ್ ದ ನಿ ವ ನಿ ನಿ ಸ ನಿ ಸ ಗ ಮ ಗ ಸ ನಿ ಸ ಗ ಗ ಸ ನಿ ಸ ನಿ ತ ಮ

0: ಒಂದು ನಾಲ್ಕು ಬಾರಿ ಪಲ್ಲವಿಗೂ, ನಂತರ ಆದಿತಾಳದಲ್ಲಿ ಶರಣದ ಭಾಗಕ್ಕೂ ಸ್ವರ ಹಾಕಿ, ನಂತರ ನೀನು ರೂಪಕ ತಾಳದಲ್ಲೇ ಕೊರಪು ಮಾಡಿಕೊಂಡು ಬರ್ಬೋದು, ಅಥವಾ ಒಂದೇ ತಾಳ ಆದಿತಾಳದಲ್ಲೂ ಮಾಡ್ಕೊಂಡ್ಬಂದು ಸೇರ್ಕೋಬಹುದು, ಅಥವಾ ಎರಡೂ ತಾಳಗಳಲ್ಲೂ ಕೊರಪನ್ನು ಮಾಡ್ತಾ ಬಂದು ಅದಕ್ಕೆ ತುಂಬಾ ನೆನಪು ಇರಬೇಕು, ಕಾನ್ಸಂಟ್ರೇಷನ್ ಬೇಕು, ಅಭ್ಯಾಸ ಬೇಕು, ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೀರ್ತನೆ. ಶಾಸ್ತ್ರೀಯ ಸಂಗೀತದಲ್ಲಿ ದೇವ್ರ ನಾಮವನ್ನ ಕೊನೆಗೆ ಹಾಡೋದು ಇಟ್ಕೊಂಡಿದ್ದೀವಲ್ಲ, ಅದು ಹೋಗಬೇಕು. ಎಲ್ಲ ಹರಿದಾಸ ಪದಗಳು ಕೂಡ ದೊಡ್ಡ ಮೊತ್ತದ ಸತ್ವದಿಂದ ಕೂಡಿರುವಂತಹದ್ದು. ಇದನ್ನ ನಾವು ಕಚೇರಿಗಳಲ್ಲಿ ಆದಷ್ಟು ಮೇನ್ ಐಟಮ್ಸ್ ಆಗಿ ಪ್ರಸ್ತುತ ಪಡಿಸೋದನ್ನ ಒಂದು ಅಭ್ಯಾಸ ಮಾಡ್ಕೋಬೇಕು. ಆಯ್ತಾ? ಚೆನ್ನಾಗಿ ಅಭ್ಯಾಸ ಮಾಡಿ.
1: ಧನ್ಯವಾದ ಗುರುಗಳೇ.
0: ಧನ್ಯವಾದ ಅಮ್ಮ. ಹೋಗ್ಬಿಟ್ ಬಾ, ಸತತವಾಗಿ ಅಭ್ಯಾಸವನ್ನ ಪ್ರತಿದಿನ ಬಿಡದೆ ಮಾಡಿದ್ರೆ ಆ ಸರಸ್ವತಿ ನಿನಗೆ ಒಲಿತಾಳೆ, ಎಲ್ಲವೂ ಒಳ್ಳೆಯದಾಗಲಿ.
1: ಆಯ್ತು ಗುರುಗಳೇ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ರವಿಕಿರಣ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಲಿದ್ದೀರಿ. ತಾಲ್ ಏಕ್ ತಾಲ್.
1: ಅಬ್ ಆಪ್ ಸುನೆಂಗೆ ಡಾಕ್ಟರ್ ರವಿಕಿರಣ್ ನಾಕೋಡ್ ಕಾ ಹಿಂದೂಸ್ತಾನಿ ತಬಲಾ ಏಕಲ್ ವಾದನ್ ತಾಲ್ ಏಕ್ ತಾಲ್.
2: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಡಾಕ್ಟರ್ ರವಿಕಿರಣ್ ನಾಕೋಡ್ ತಾಲ್ ಏಕ್ ತಾಲ್.

0: ಇದುವರೆಗೂ ಡಾ ರವಿಕಿರಣ್ ನಾಕೋಟ್ ಅವರ ತಬಲಾ ವಾದನ ಆಲಿಸಿದಿರಿ. ಲೆಹರಾ ಸಾಥ್ ನೀಡಿದವರು ವಸಂತ್ ಕನಕಾಪುರ್ ಹಾಗೂ ಶಂಕರ್ ಕಬಾಡಿ. ಇನ್ನು ಕೇಳಿ ಬರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ ರಾಗ್ ಜೋಗ್.
1: ಆಪ್ ಸುನ್ ರಹೆ ಥೇ ಡಾಕ್ಟರ್ ರವಿಕಿರಣ್ ನಾಕೋಡ್ ಕಾ ತಬಲಾ ಏಕಲ್ ವಾದನ್. ಆಪ್ಕೆ ಸಾಥ್ ಲೆಹರೆ ಪರ್ ಶ್ರೀ ವಸಂತ್ ಕನಕಾಪುರ್ ಔರ್ ಶ್ರೀ ಶಂಕರ್ ಕಬಾಡಿ ಸಾಥ್ ದೇಹೆ ಥೇ. ಕಾರ್ಯಕ್ರಮ ಕೋ ಜಾರಿ ರಖ್ತೆ ಹುಯೇ ಅಬ್ ಆಪ್ ಸುನೆಂಗೆ ಶ್ರೀ ಬರುಣ್ ಕುಮಾರ್ ಪಾಲ್ ಕಾ ಗಿಟಾರ್ ವಾದನ್ ರಾಗ್ ಜೋಗ್.
2: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಡಾಕ್ಟರ್ ರವಿಕಿರಣ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ಲೆಹರಾ ಬೈ ಶ್ರೀ ವಸಂತ ಕನಕಾಪುರ್ ಅಂಡ್ ಶ್ರೀ ಶಂಕರ್ ಕಬಾಡಿ. Continuing the concert, now listen to guitar recital by Shri Barun Kumar Pal, Rag Jog.

0: ವರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ ಆಲಿಸಿದ್ರಿ. ತಬಲಾ ಸಾಥ್ ನೀಡಿದವರು ಚಿರದೀಪ್ ಬ್ಯಾನರ್ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೆ ಥೆ ಶ್ರೀ ವರುಣ್ ಕುಮಾರ್ ಪಾಲ್ ಕಾ ಗಿಟಾರ್ ವಾದನ್, ಆಪ್ಕೆ ಸಾಥ್ ತಬಲೆ ಪರ್ ಶ್ರೀ ಚಿರದೀಪ್ ಬ್ಯಾನರ್ಜಿ ಸಾಥ್ ದೇ ರಹೆ ಥೆ. ಯೇ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರಾ 24/7 ಡಿಟಿಎಚ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ಪರ್ ಪೇಶ್ ಕಿಯಾ ಗಯಾ.
2: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸರ್ಟಲ್ ಬೈ ಶ್ರೀ ವರುಣ್ ಕುಮಾರ್ ಪಾಲ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಚಿರದೀಪ್ ಬ್ಯಾನರ್ಜಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ಡಾ ಆರ್ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಮನಸ್ಸ ಶ್ರೀರಾಮಚಂದ್ರನೇ ಈಶ ಮನೋಹರಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಟು ಬಿಗಿನ್ ವಿತ್ ಮನಸ ಶ್ರೀರಾಮಚಂದ್ರುನಿ, ಸೆಟ್ ಟು ಈಶ ಮನೋಹರಿ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ಅಂಬಾ ಶ್ರೀ ರಾಜರಾಜೇಶ್ವರಿ ಭೋಗವಸಂತರಾಗ ಆದಿತಾಳದಲ್ಲಿ ಜಯಚಾಮರಾಜೇಂದ್ರ ಒಡೆಯರವರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್ ಸೆಟ್ಟು ಭೋಗವಸಂತರಾಗ ಆದಿತಾಳ ಅಂಬಾ ಶ್ರೀ ರಾಜರಾಜೇಶ್ವರಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ಕೇಳಿ ಮರಿವೇರೆ ದಿಕ್ಕೆವರಯ್ಯರಾಮ, ಲತಾಂಗಿರಾಗ ಖಂಡ ಚಾಪುತಾಳದಲ್ಲಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ಡಿಲಿಸರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಒಂದು ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಲತಾಂಗಿರಾಗ ಖಂಡ ಚಾಪುತಾಳ, ಮರಿವೇರೆ ದಿಕ್ಕೆವರಯ್ಯರಾಮ.

ಈಗ ರಾಮದಾಸರ ರಚನೆ ಅಭೀರಿ ರಾಗ ಖಂಡ ಚಾಪುತಾಳದಲ್ಲಿದೆ, ಏನು ಮಾಡಿದರೇನು. ನೌ ಅ ಕಾಂಪೋಸಿಷನ್ ಆಫ್ ರಾಮದಾಸ ಸೆಟ್ ಅಭೀರಿ ರಾಗ ಖಂಡ ಚಾಪುತಾಳ, ಏನು ಮಾಡಿದರೇನು.

ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ, ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 1.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಅಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಳ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶುದ್ಧ ಸಾರಂಗ್, ಅಲಾಪ್ ಜೋಡ್ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಳ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹೆಮ್ಮಿಗೆ ಎಸ್ ಪ್ರಶಾಂತ್ ಅವರಿಂದ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಶಂಕರ್ ರಾಜನ್, ಮೃದಂಗ ರಘು ಭಾಗವತ್, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಮೊದಲಿಗೆ ಆನಂದ ನಟನಾ ಪ್ರಕಾಶಂ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಕೇದಾರ ರಾಗ ಮಿಶ್ರ ಚಾಪುತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಹೆಮ್ಮಿಗೆ ಎಸ್ ಪ್ರಶಾಂತ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಶಂಕರ್ ರಾಜನ್, ಆನ್ ದ ಮೃದಂಗಂ ರಘು ಭಾಗವತ್, ಆನ್ ದ ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಟು ಬಿಗಿನ್ ವಿತ್ ಆನಂದ ನಟನಾ ಪ್ರಕಾಶಂ, ಸೆಟ್ ಟು ಕೇದಾರ ರಾಗ ಮಿಶ್ರ ಚಾಪುತಾಳ, ರಿಟರ್ನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಎನ್ನೀಗ ಶಮಶಾಸ್ತ್ರಿ ವಿರಚಿತ ದೇವಿ ಬ್ರೋವ ಸಮಯಮಿದೆ ಚಿಂತಾಮಣಿ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಶಮಶಾಸ್ತ್ರಿ ಸೆಟ್ ಟು ಚಿಂತಾಮಣಿ ರಾಗ ಆದಿತಾಳ ದೇವಿ ಬ್ರೋವ ಸಮಯಮಿದೆ.

ಹೆಮ್ಮಿಗೆ ಎಸ್ ಪ್ರಶಾಂತ್ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಶಂಕರ್ ರಾಜನ್, ಮೃದಂಗ ರಘು ಭಾಗವತ್, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಇನ್ನೀಗ ತ್ಯಾಗರಾಜರ ಕೃತಿ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ ರಘುವರ. ಡಿ ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಹೆಮ್ಮಿಗೆ ಎಸ್ ಪ್ರಶಾಂತ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಶಂಕರ್ ರಾಜನ್, ಆನ್ ದ ಮೃದಂಗಂ ರಘು ಭಾಗವತ್, ಆನ್ ದ ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಪಂತುವರಾಳಿ ರಾಗ ಆದಿತಾಳ ರಘುವರ.

ಇದುವರೆಗೂ ಹೆಮಿಗೆಎಸ್ ಪ್ರಶಾಂತ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ಶಂಕರ್ ರಾಜನ್, ಮೃದಂಗ ರಘು ಭಾಗವತ್, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಹೆಮಿಗೆಎಸ್ ಪ್ರಶಾಂತ್. ಅಕಂಪನಿಸ್ ಆನ್ ದ ವಯಲಿನ್ ಶಂಕರ್ ರಾಜನ್, ಆನ್ ದ ಮೃದಂಗಂ ರಘು ಭಾಗವತ್, ಆನ್ ದ ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. This program is a contribution of Akashvani Bengaluru. Anytime, any music.